ಖಾಣ ದಾನ ತೋಡ ಪಾಪಿ ಖಾಣ ದಾನ ತೋಡ ಪಾಪಿ ಪೀಣ ದಾನ ಓ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಜಿಂದ ಜಾಂದಿಗೆ ಖುರಾಕ ನಾಳ ಪಾಳದಿ ಮೇಡಿಕ ಟಂಡು ಬೇಡಿಕ ಜದು ಮಾರದಿ ಪಡಾ.